0: ಮತ್ತೆ ಹತ್ತಿ ಸಾವಿರ ತಟ್ಟಿಗೂ ಇಲ್ಲಿ ಗೊತ್ತೆ ಒಂದು ಹತ್ತೆ ನಕ್ಸೋ ಲಂಗದ ಇಟ್ಟಿಲುವಿ ತಿನ್ನ ಕಣ್ಣಿದ ತಿತ್ತಾನೆ ಉಂಕಾದ ಕೇಳ ಮತ್ತೆ ಇಕ್ಕೋ ಆಕೆಯ ಚೋಗೆ ಹಲಂಗಲ ಸುಮ ಇಲ್ಲು ಉಹಾಯೋ ಲಗ್ನ ಇತ್ ತಿಂಗುವನಿಲ್ಲದ ನಕ್ಕೆ ಮತ್ತೆ ನಕ್ಕಾನ ಹಲಗ್ನ ಇತ್ ತಾಬನಿ ಅಕು ಕಿಟ್ಟಿನಿ ತಿಂಗುವನಿ ಹಫ್ತು ಫಿಂಗರ್ಸ್ ನಿ ಮಕ್ಕಾಗು ತಾಬನಿ ತಿಕ್ಕಿ ಉತ್ತಿನಿ ಬಿತ್ತ ಕತ್ತು ಬಿಟ್ಟು ನಿನ್ನ ಇಲ್ಲಿ ಮಕ್ಕ ಮಂಗತ್ತ ತಿಂಗುವನಿ ಲಗದ ಹುಟ್ಟಿನಿ ಪಕ್ಮೆ ಹತ್ತ ಮತ್ತ ಮಕ್ಕಿಪ್ಪಿಕ್ಕು ಕೋಲು ಹಾನಿನ ಕುಲಿಯೋಗ ನಿಮ್ಮ ಪಿಯಾತ್ತಿಸಿಬಲ್ಲೇನ ಮೂಲಿಂಗ ಸಪುಮ್ಮನಿ ಸೋಕ್ ಅಮ್ಮಲು ಅವತ್ತಿಲಿದ ನಮ್ಮಲು ನಿಗೋಸಿಲಪ್ತ ತಿಲ್ಲು ನಂಗೋಯ್ ಸೊಪ್ಪಿಲು ಹ್ಯಾಪಿನ ಸುಗಚ್ಚಲುವಿ ಪನ್ನ ಇಲ್ಲಿ ಹಲಾಪ್ನಿಯೋ ಅಮ್ಮಲು ಈ ಅಪ್ಪಿನಲ್ಲೂ ಮಿಪ್ಪಿಲಿದ ನಮ್ಮಿಲು ತಾಕುವ ಸು ತಾಕುವ ಸಿನ್ನ ಸುತ್ತಿ ಪಿವಲ್ಲಿ ಅತ್ತವಸೆ ಮಲಕ್ನಿ ನಿನ್ನೆ ಪಿನಸ್ತಿವು ತಾಬುವ ತಿಕ್ಕಿ ಹತ್ತಲ್ಲು ಕುಮಿಕ್ಕಾಗರ್ತು ಹತ್ತು ಲಾಕ್ತಿ ಕಟ್ಟಿ ಮೈಯಿನಿ ಕಿಕ್ಕ ತೊಕ್ತಿ ಹೊಟ್ಟಿವು ಕಿಕ್ಕ ತೊಕ್ತಿ ನಿನ್ನಲ್ಲಿ ನಿನ್ನೆ ನಾಲೋ ಕಿಕ್ಕಿ ಪಿಸೌ ತಿನ್ನಿಟ್ಟಿವು ಪಿಸಪ್ಪಿಸಿಕಲ್ಲ ವಿತ್ರೋ ಹತ್ತಲ್ಲಿ ವೇತ್ತೆ ಯುವಲುವ ಕಿಸೇನಿ ಕತ್ತಿಮಲ್ಲಿ ಹಲಾತ್ತ ಊಹೋಯ್ ಸಹ ವಿನಿಯ ಹಪ್ಪ ನೌ ತಿನ್ನಮಿ ಆ ಕಿಕ್ಕ ಬಿಸಿನಿ ಊಹ ದೇಹವನ್ನ ಸೇರತ್ಸಿ ತಕ್ಕುವ ಬಲ್ಲಿ ತಗ ಊಹ ನಿಲ್ಲ ಕುಕ್ಕಿಗ ಮಕ್ಕೆ ತಕ್ಕ ಕತ್ತಿಮಲ್ಲಿ ಮೂ ನಿಂಗಲಾಗ್ನಿ ಅತ್ತಿ ಪಿನ್ ಸೇರಸಿಯುಳಾಕ್ತಿನಿ ಇನಿಪ್ಪು ಅನ್ನಿ ಒಂದು ಸಿಲತಾಗು ಅಸಿಯಾಗು ಅಪ್ಪಿ ಪೊಕ್ಕ ಸತಿಗು ಕತ್ತಿಮ ಸುರೋತ್ತ ಪಿನ್ನು ಸುರಸಿ ಮಕ್ಕೊತ್ತಮ್ಮ ತಾವನ್ನಿ ತಿಂಗಳಲ್ಲಿ ಕತ್ತಿಮನಿ ಹಕ್ಕಿಗತ್ತ ಪಿನ್ನು ಸುರಸಿ ಉಳಿ ಉಲ್ಲುಲಿ ಮಾಕ್ಸುತ್ತ ಕೊನೆ ಹುಟ್ಟಿವು ಸಿತನ್ನ ಮತ್ತ ನೀನಿ ಪಿನ್ನು ಉಪಲವು ತಿಂಗಳಲ್ಲಿ ಪಿಸುಟ್ಟು ತಾವು ಕೊನ್ನ ಸಿಲವು ತಿಪ್ಪಿಟ್ಟಲು ಹೌಮನಿ ಕತ್ತಿಮನಿ ಹಲ ಕಳುವಾಕ್ಸುತ್ತ ಕಮಗಯ ಕ್ಷೇಮಗಳು ಗೊತ್ತ ತುಂಗನಕ್ಸುತ್ತಿಲ್ಲು ಕನಕ್ಸುಯೋ ನಿಲ್ಲಲೋ ಉಯುವಲು ಆಗ್ತಿವು ಸೇತ್ತೇನೆ ಕತ್ತಿಮನಿ ತಾಕು ಕೈಸಿ ಕೈಸ್ತೇನೆಲ್ಲ ನಿಮ್ಮತ್ತಿ ಸುತ್ತಿ ಪಿನ್ನ ಸುವಾಗ ನೀಲು ಪಿಚ್ಚು ಜಿಗುತ್ತಿಲ್ಲು ಉಪ್ಪಿಂಗಾತಿಲ್ಲು ಚಂಗಿಯುವಲು ಕಿಸೇನೆ ತಮಕ್ಕು ಕತ್ತಿಮನಿ ಕೈಕುವ ತಂಗುವ ಹತ್ತಲಂಗಲಿಯು ತಾನೇಲಿ ತಾಕುವ ಬಲ್ಲುಗಳೇ ತಕ್ಕ ಸಾಕಿ ತಕ್ಕ ಕೇಕನಿ ನಾವತ್ತೆ ಸಂಗುವ ಲಾಕು ತಾನು ಕತ್ತಿಮನ ತಿದಲ್ಲಿಯು ಕೂತಿನ ಉಹ ಲಾಕ್ ನಿನ್ನತ್ತ ಕತ್ತಿ ಬಿಟ್ಟು ನಿನ್ನ ಇಲ್ಲಿನ ಕಳ್ಳ ಮಂಗನಿ ತಿನ್ನು ಸಾಕಿ
1: Hi, mana piksu di hangilanga. Tu sakti ko matuin suri ni pili ulak tu sauri bunga. Tak kamyuk ko. Tu sak sauri uci.
0: Isu main na lito. Ya. Kini ni aku lu. Hanya piksu tak hatu aku matu tu sakat jenia ke no lima. Iku nga. Di sakat kena tak hati kini. Hanya lu hati hak. Sebelum matu. Sasa sot sengwa hatu ulak kutu. Lekuk mitanya wite melukut.
1: Ah, so maki.
0: Bye.